ಪಾತಂಗ್ನ ರೂಪಂಗ್ನ ರಂಗೆ ನಮುವಾದ ಭಂಗೆ ನಮುವಾದ ಭಂಗೆ ಕಿತೆ ಕೃಷ್ಣಸೆ ಕೀಟ ಕೋಟೆ ಉಪಾಯ ಸಾರೆ ಕಡೆ ಫೇರ ಮಿಟ್ಟೆ ಬನಾಯ ಅಗಾಧೆ ಅಭಯ ಅದ್ವಯ ಅವಿನಾಶಿ ಬರೆ ಯಂಗ್ ಬರಾಬರ.